0: ಅಂತ.
1: ಕತ್ತಿನ ಉಷ್ಣ ಮಾತ್ರೆ ಸರಿ ಕಷ್ಟ ಸಾಂದಿ ಆಗಿ ಎಲ್ಲಾ ದೇ ಹಜಾರ ಪಸಾರಿ ದಿನ ಪರಿ ಭಾವಿಸ್ತಾ ಕತೆ ಮೈಲಾ ದಿ ಭಯ ಅಲ್ಲಿ.